ಆಕಾಶವಾಣಿ ಇಂಫಾಲ್ ಹೌಸಿಕ್ ಅಮುಕ್ ಲೌಬಿರಸಿ ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ದಗಿ ಮತಮಿಸೈ ಖುದೋಲ್ಗೆ ಅಹಾನ್ಬದ ಅರಿಬಂ ತೊಂಬಿಸ್ನ ಸರ್ಮಗಿ ಖೊಂಜಲ್ದ ಬಿ ಜಯಂತ ಕುಮಾರ್ ಸರ್ಮನ ಸೈರೆಂಗ್ಬ ಮತಮಿಸೈ ಅಸುಮ್ನ ಸೈಹೌರಿ ಪುನ್ಸಿ ಇಸೈ ಸಕ್ನ ಸಕ್ನ

ಐಗಿ ಮಾಧವಿ ಲತಾ ಕುಂಜದ ಮಥಂಗಿ ಮತಂ ಇಸೈಗಿ ಸೈಹೌನಿ ತೀ ಥೊಯ್ಬಿ ದೇವಿಗಿ ಮಯಕ್ನಿ ಖುನ್ರಾಕ್ವಂ ತಂಫಾ ದೇವಿಗಿ ಖೊಂಜಲ್ದ ಲೌಬಿರಸಿ.

0: ချစ်ထဘခေါ်ရီအဝတ်အပခရလေးဒီပါချီချူအတူပမတမ်တဲ့ဆမ်ဂျင်ဆာဂျင်ဘလူရှင်ဒူနာယူနီဗာစီတီအစီမပုန်ဖာနာထဘတောပဟိုရကနီပီကလပဒိုင်ဂျာအစီနဟိထွိချင်းထွိရဘဆာနရွိကေအမရုံပုထောပငမ်လီပါအစီဂီယင်းလကစပေါ့စ်ယူနီဗာစီတီအစီရိုင်ဂျာစီဒပီရပနီမဟာကနမခတနာဟိုင်ဆာနခုနဘဂီပန်ဒမ်ဒီဆာနရွိအဒုနမဂီမဂီမဆာနာတာတကမန်ပုရကပအဒုခကနတီဆာနခုနဘအစီဒဂီအခွိနမရူအိနတုံဂဒဘပရာတီသက်စီခါစီဟိုင်ဘစီနီမဏိပူဇာတီနမလယမ်ကြီးခွားတီကြီးဖဘဇာတီနေဟိုင်နဥတ်ကဒိုရီဘအစီဆာနရွိစင်ဂီလမ်ချက်ဆာဇနနီစရီခမ်ဆာနာဟိုင်
1: Manipur apunbagi saktam si sanaroi sinna singkalangupi Bharat tayyananwa sports university Manipur api Pikravas tiyanamana sanari ba sanaroi meyangagi kreditunni Manipur na pangise Sports tagi kwenye tamgadavuse yanamada discipline So sanaba hai sida ekhoi Tunganwa parakat tabirakanda ekhoi ghi jati se Pukhanaba masak se koi sanaba de yaoi Masi Manipuri ghi jati se Pithribi ghi mamanga Khwaiti ka bhava jati ಕೈದಿಗೆ ಸಬರ್ಬ ಜಾತಿ ಮ ಒಯ್ದೊರಿಸಿ ಸಾನರೋಯ್ ಸಿಂಗಿ ಕೇರ್ತದುನಿ ಸಾನರೋಯ್ ಸಿಂಗಿ ಡಿಟರ್ಮಿನೇಷನ್ ಅಮಲೆ ಐ ಬುಕ್ತನ್ ಸಾಮ ಇಂಗನಿ ಹೈದೆ ಬುಕ್ತನ್ ಸಾಮ ಇಂಬ ಗಮ್ನವ ಓನಬಗೆ ಖಾಂಗ್ಬದು ಎಜುಕೇಶನ್ ದೋ ಇಗರ ಎನಿ ಪಿಲ್ಲ ಸಿಸಿನವ ಮದಂದ ಅದು ಮೈ ಪಾವಿದ ಬಗೆ ಮರಂ ನೈತಿ
0: ತರುಮೆತುಕಿ ಮಂಗೋಯ್ ನನ ಮುಖ್ಯಮಂತ್ರಿ ನ ನುಮಿತ್ ಅಸಿಗ ಮರಿ ಲೈನನ ಲಂಜೆಲ ಅಮ ಲಂ ಥಾಕಿ ಅಮಿಶುಂ ಮಹಾಕ್ನ ಲುಸಿಂಗ್ದುನ ಕೊಮಲಂ ಪಾಕ್ತ ಉಜರಾ ಸಿಂಗ್ ಥಾಕಿ ಮಸಿ ಲಂ ಥಾಕಿ ವಲ್ಲಂ ಜೆಲಸಿ ಭಾರತ್ನ ಯುಂಪು ಓಯ್ತುನ ಇಂಗ್ಲಿಸಿಂಗ್ ಅನಿ ಕುಂಠಾ ತರುಕ್ತ ಪಂಥೋಕ ದೌರಿಪ ಒಲಿಂಪಿಕ್ ಗೇಮ್ಸ್ ಗೆ ಸೇಮ್ ಸಾವ ಅಮಿಶುಂ ನುಂಗಾಯ್ಬ ಪಂಥೋಕ್ಪ ಓಯ್ನ ಪಂಥೋಕ್ಪನಿ ತರುಮ್ದುದ ರಾಜ್ಯಗಿ ಗೃಹಮಂತ್ರಿ ಗೋವಿಂದಾಸ್ ಕೊಂಠೌಜಮ್ ಅಮಟಿ ಎಂಎಲ್ಎ ಸಿಂಗ್ ಸಾಪಂ ನಿಶಿಕಾಂತ ಥೋಕ್ಜಮ್ ರಾಧ್ಯ ಸ್ಯಾಮ್ ಸರುಕ್ ಯಾಕಿ ಲೋಯ್ನನ ಲಂದ ಮಸಿಗೆ ಸಕ್ನಾರಿಬ ಸನರುಸಿಂಗ್ ಯೌನ ಮಿಯೋಯ್ ಕಯಾನ ಥೋರುಮ್ ಅತುದ ಸರುಕ್ ಯಾಕಿ ಮುಖ್ಯಮಂತ್ರಿ ಇಮ್ರಾನ್ ಖಾನ್ ಸಾನ ಹೈರಿ ಲುಕ್ರಾಬಿ ಸಿಂಗ್ ಅಮಸುಂಗ್ ಮಕುಯಿ ಅಂಗಾಂಗ್ ಸಿಂಗ್ ಬು ಇಜತ್ ಲೈನ ಹಿಂಗನಬ ಐಕೊಯ್ ಪುನ್ನ ಥೌದಂಗ್ ಲೌಮಿನರಸಿ ಮಲೇಮ್ಗಿ ಲುಕ್ರಾಬಿ ಸಿಂಗ್ಗೆ ನಿಮಿತ್ ಪಾಲನ್ ಗಮರಿ ಲೈನನ ಪೀಬ ಪೌಜಲ್ ಅಮದ ಮುಖ್ಯಮಂತ್ರಿನ ವಫಮಸಿ ಪುಂಗ್ದೊರಕ್ಪನಿ ಬಲಿದಾನ್ ದಿವಸ್ನ ಲಾಗ್ಪದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಗೆ ಮಫಮದ ಇಕಾಯ್ ಕಮ್ನಬ ಉಲ್ಲಿ ಹಾಯ್ನ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ ಪುಂಗ್ದೊಕ್ಲಿ ವರೋಲುಮದ ಮುಖ್ಯಮಂತ್ರಿನ ಹಾಯ್ ಶ್ಯಾಮಾ ಪ್ರಸಾದ್ ಮುಖರ್ಜಿನ ಭಾರತ್ಗೆ ಅಪುನ್ಬ ಸಕ್ತಮ್ಗಾಕ್ನಬ ಹೊನ್ನಬದ ಲೌರುಂಬ ಥೌದಾಂಗ್ ಸಿಂಗ್ ಮಿರೋಲ್ನ ತುಂಗ್ ಇಂದುನ ಚಟ್ನಾನಬ ಹೊನ್ನಗದಬನಿ ರಾಜ್ಯಗಿ ಗೃಹಮಂತ್ರಿ ಗೋವಿಂದಾಸ್ ಕೊಂಠೌಜಮ್ನಸು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿನ ಲೈಕಿದಬ ನುಮಿತ ಲೂಚಿಂಗ್ಬ ಅಸಿಬು ನಿಂಗ್ಸಿಂಗ್ದತುನ ಹಾಯ್ ಮಹಾಕ್ ಅಸಿ ಅಸ್ಯಾಂಗ್ಬಾದ್ ನ್ಯಾಷನಲಿಸ್ಟ್ ಅಮನಿ ಮಹಾಕಿ ವಕಲೂನ್ ಅಮಸುಂಗ್ ಕಠೋಕ್ಪನ ಲೈಬಾಕ್ ಅಸಿಗಿ ಇತಿಹಾಸ್ಗಿ ಮಾಯೋನ್ ಲೇಪ್ಕಿ ಕೇಂದ್ರಗಿ ಹಾನಗಿ ಶಿಕ್ಷಾ ಅಮಸುಂಗ್ ಮಪಾನ್ ಥೌರಂ ರಾಜ್ಯ ಮಂತ್ರಿ ಡಾಕ್ಟರ್ ಆರ್ ಕೆ ರಂಜನ್ ಸಿಂಗ್ನಸು ಲೂಚಿಂಗ್ಬ ಅಸಿಬು ನಿಂಗ್ಸಿಂಗ್ದತುನ ಹಾಯ್ ಮಹಾಕಿ ಏಕ್ ನಿಸಾನ್ ಏಕ್ ವಿಧಾನ್ ಅಮಸುಂಗ್ ಏಕ್ ಪ್ರಧಾನ ಹೈಬ ವಕಲೂನ್ ಅಸಿ ತುಂಗ್ದ ಲಾಕದಬ ಮಿರೋಲ್ ಸಿಂಗಿ ಇಥಿಲ್ ಪೀನಬಗಿ ಹೌರಕ್ಫಂ ಓಯ್ತುನ ಲೈರಿ ಮುಖ್ಯಮಂತ್ರಿ ಇಮ್ರಾನ್ ಖೇಮ್ಸಾನ ಹೈರಿ ಸಖು ಥೌರಂಗಿ ಥಬಕ್ ಸಿಂಗ್ ಅಮಸುಂಗ್ ಉಮಂಗ್ ಅಮದಿ ಲೌಫಂ ಸಿಂಗ್ ಮಾಕ್ ಸಿಂಧುನ ಥಂಬಗಿ ಥಬಕ್ ಥೋಂಗ್ ಮಾನನ ಪೈಖತ್ಕನಿ ಲೇನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಕಿ ಮಕೋಕ್ ಥೊಂಬ ಆಫಿಸಲ್ ಸಿಂಗ್ ಮುಖ್ಯಮಂತ್ರಿಗೆ ಉನಬದ ಶ್ರೀ ಖೇಮ್ಸಾನ ವಫಂ ಅಸಿ ಪುಂಡೊಕ್ಕಿಬನಿ ಇಂಡಿಯನ್ ಮೆಟೋಲಜಿಕಲ್ ಡಿಪಾರ್ಟ್ಮೆಂಟ್ ಹೈರಿ ಅವಾಗ ನುಪೋಕ್ ದಮ್ದಮ್ ಯಾವನ ಬಿಹಾರ್ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಗೋವಾ ಒಡಿಶಾನಚಿಂಬ ಮಫಂ ಸಿಂಗ್ ದಂಗಸಿ ನೋಂಗ್ ಚೂರಬ ಯಾಯ್ ಪಾವು ಸಿನ ಮಖಾತಾನ ಹಾಯ್ ಅಸ್ಸಾಂ ಮೇಘಾಲಯ ಸಬ್ ಹಿಮಾಲಯನ್ ವೆಸ್ಟ್ ಬೆಂಗಾಲ್ ಅಮಸುಂಗ್ ಸಿಕ್ಕಿಂದನ ಲಾಗ್ಲಿಬ ನುಮಿತ್ ನಿನಿ ಅಸಿದ ಅಕನ್ಬ ನೋಂಗ್ ಸುಗನಿ ಹರಿಯಾಣ ಪಂಜಾಬ್ ಚಂಡೀಗಢ ಡೆಲ್ಲಿ ಉತ್ತರಾಖಂಡ್ ಆಂಧ್ರಪ್ರದೇಶ ಛತ್ತೀಸ್ಗಢ ಗುಜರಾತ್ನಚಿಂಬ ಮಫಂ ಸಿಂಗ್ದ ಥಾಸಿಗಿ ಕುನ್ಮಂಗ ಫಾವ ಅಖಾಕ್ ಅರಾವು ಲುನ್ನ ಅಕನ್ಬ ನೋಂಗ್ಲೈ ನುಕ್ಸಿ ಚಿಲ್ಲಬ ಯಾಯ್ ಹೈರಿ ತಾವಿರಿಬ ಪಾವು ಸಿ ಆಕಾಶವಾಣಿ ಇಂಫಾಲ್ದಗಿನಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಂಗಸಿ ನುಮಿದಾಂವರಂ ರಾಷ್ಟ್ರಪತಿ ಭವನದ ಪಂಥೋಕದವ ಅನಿರಕ್ ಸುಬ ಸಿವಿಲ್ ಇನ್ವೆಸ್ಟಿಜರ್ಸ್ ಥೌರಂದ ಪದ್ಮ ಅವಾರ್ಡ್ ಸಿಗೆಂಟೋಕನಿ ಗಸಿ ಅನಿರಕ್ ಸುಬ ಟಂಕಗಿ ಪದ್ಮ ಅವಾರ್ಡ್ ಎಂಟೋಕದವರಿಬ ಅಸಿದ ಪದ್ಮ ವಿಭೂಷಣ್ ಅನಿ ಪದ್ಮಭೂಷಣ್ ತರೇತ್ ಅಮಸುಂಗ್ ಪದ್ಮಶ್ರೀ ಯಂಕೈ ತರುಕ್ ಯಾವ್ರಿ ಪದ್ಮ ಅವಾರ್ಡ್ ಪಂಗದವಸಿಂಗಿ ಮನುಂಗ್ದ ಸಕ್ನಾರಬ ಟೆನಿಸ್ ಸಾನರೋಯ್ ವಿಜಯ್ ಅಮಿತ್ ರಾಸ್ ಏಕ್ತರ್ ಮಾಮುತಿ ಸೈಸಕ್ ಪಿ ಅಗ್ನ ಯಾಜ್ಞಿಕ್ ಕ್ರಿಕೆಟ್ ಸಾನರೋಯ್ ರೋಹಿತ್ ಶರ್ಮ ಯಾವ್ರಿ ನಿಂಗ್ಸಿಂಗ್ ಬಯಾಯ್ ಸಹಿ ಅಸಿಗಿ ಗಣತಂತ್ರ ದಿವಸ್ ನಿಮಿತ್ತ ಪುನ್ನ ಪದ್ಮ ಅವಾರ್ಡ್ ಚಾಮ ಕುಂಠಾಮಾಥೋಯ್ ಪೀನನಬ ಸರ್ಕಾರನ ಲೌಥೋಕಿಬನಿ ಮಸಿಗಿ ಮನುಂಗ್ದ ಪದ್ಮ ವಿಭೂಷಣ್ ಮಂಗ ಪದ್ಮಭೂಷಣ್ ತರಹೊಂದೊಯ್ ಅಮಸುಂಗ್ ಪದ್ಮಶ್ರೀ ಚಾಮ ತರಹೊಂದೊಯ್ನಿ ಮನಾ ಪಂಗದವಸಿಂಗ್ ಮನುಂಗ್ದ ನುಪಿ ತರಮಾಪನ್ ಯಾವ್ರಿ ಅದುಗ ಮ್ಯೋಯ್ ತರತರುಕ್ತಿ ಮಸಾ ಸೀಕ್ರಬ ಮತುಂಗ್ದ ಪೀಬನಿ ಲೀಸಿಂಗ್ ಮ ಸಮಾಪನ ಅಕೈ ಮರಿದಗಿ ಸಹಿ ಕುದಿಂಗಿ ಗಣತಂತ್ರ ದಿವಸ್ ನಮಿತ ಲಾಕ್ಥೋಕ್ಪ ಪದ್ಮ ಅವಾರ್ಡ್ ಚಿಂಗ್ ಅಸಿ ಆರ್ಟ್ ಲಿಟರೇಚರ್ ಎಜುಕೇಶನ್ ಸ್ಪೋರ್ಟ್ಸ್ ಮೆಡಿಸಿನ್ ಸೋಷಲ್

0: ಲನೈ ಲಯಂಗ್ ಶಂಗ್ಸಿಂಗ್ದ ಕ್ಲಿನಿಕಲ್ ಎಕ್ಸ್ಪೋಸರ್ ಪಿಬ ಅಮದಿ ಎಕ್ಸ್ಪೀರಿಯನ್ಸ್ ಲೇರಬ ಫೆಕಲ್ಟಿ ಸಿಂಗ್ ಲಂಜಿಂಗ್ ಪುಮ್ನಮಕ್ ಯಾವರಿ ಕಮ್ಯುನಿಟಿ ಹೆಲ್ತ್ ಟ್ರೇನಿಂಗ್ ಅಫಬ ಫೆಸಿಲಿಟಿ ಸಿಂಗ್ ಅಮದಿ ತಂಬದ ಗಾಕ್ಲ ಒಯ್ಗದಬ ಫಿವಂ ಸಿಂಗ್ನ ಮಹಿರೋಯ್ ಸಿಂಗ್ದ ಮಕೋಯ್ಗಿ ಸಿನ್ಫಂದ ಮಿಥೋಯ್ ಮಿಹೆನ್ನಬ ಥಾಜಬ ಫಂಗ್ಹಲ್ಲಿ ಮತಿಕ್ ಲೈಬ ಪ್ಲೇಸ್ಮೆಂಟ್ ಸಪೋರ್ಟ್ನ ಕ್ಲಾಸ್ರೂಮ್ದಗಿ ಸಿನ್ಫಂ ಫಾವುಗಿ ಅದೊಮ್ಗಿ ಖೊಂಚತ್ಕಿ ಮತಿಕ್ ಚಾರಬ ಯುಂಫಂ ಥೋಲಿ ಅಕಾಡೆಮಿಕ್ ಸೆಷನ್ ಲಿಸಿಂಗ್ ಅನಿ ಕುಂತರು ಕುಂತರೇತ್ಕಿ ಅಡ್ಮಿಷನ್ ಹೌಸರೆ ಬಬೀನಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ Nurturing care, inspiring growth.
1: Diamonds Project, Department of Pathology, RIMS, Imphal na breast amasung lung cancer na naraba patient singidamakta free molecular test ki kodong chaba pijari. Hairiba test nga dudi breast cancer gina ERPR, HER2-NOE amasung KI67. Lung cancer gina EGFR mutation test amasung ALK, ROS1, PDL1, IIC test. ಟೆಸ್ಟಿಂಗ್ ಅಸಿಗೆ ಮತೆಂಗ್ನ ಕ್ಯಾನ್ಸರ್ ಲಯಂಗ್ಬದ ಅಮಸುಂಗ್ ಟಾರ್ಗೆಟೆಡ್ ಥೆರಪಿದ ಚೌನ ಮತೆಂಗ್ ಓಯ್ಗನೆ ಅಕುಪ ಮರೋಲ್ಗಿದಮಕ್ ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೊಲಜಿ ರಿಮ್ಸ್ ದ ತನಬಿಯೊ
2: ತಬಿರಿಬ ಪಾವಸಿ ಆಕಾಶವಾಣಿ ಇಂಫಾಲ್ ದಿಗಿನಿ Recentering peace in a changing global world histories, geopolitical encounters and identities hai basida numit humni chatagadaba malem thaki conference ama ngasidigi Imphal West ki Kamakhya Panton College hyang thang da haukre conference du hanagi kendri ma panthorum rajya mantri amasung Asian Confluence ki advisory council ki member Dr. RK Ranjan Singh na hokdoki Research and Development Cell Kamakhya Panton College na sinba thorum da wangangmada Dr. Ranjan Hai Manipur si Khai Asia amasung South East Asia gi aitihasik oriba gateway amani chahisa kayadagi lamdamasi civilization lalot itiki lambi amasung sanskriti pithok pisin tobugi mapham ama oiduna lakli masina Manipur si Bharki Act is policy gi maruiba mapham ama oirakli Manghai, Manipura Santi Lehenbada, Regional Geopolitics, Ngamkai Ningtina Ngaksenba, Amasung Amata Oina Puna Sokot Hanba Tangai Padi. Lamdamasa Santi Purukna Bohonabada, Hariba Taurang Asi Paikalpagi, Tangai Fadabasulai. Ngasigi Taurum Duda, Tongan Tongama Miyukia, Wang Angki. Chayola Machatagadaba, Nasam Mukta Bharat Palangi Saruk Ama Oina, Kaksing Gilada Ngasi Anti Drug Awareness Rally Amachat Kre. District Administration Kaksingna District Social Welfare Office Kapuna Sinduram Pangto Patoram Asigi Maruipa Pandamdi Mayai Kabapolam Sinaba Amasung Masibul Lalonbana Manghalak Pasingi Matangda Miambo Hena Kanganbani Rally Edu Jila Asigi SP Priyadashini Laishamna DC Office Complex Degi Lamthaki Mioi Sanipan Henbana Saruk Yakiba Rally Edu Jila Asigi Maruipa Mapham Kyada Satki Thoram Dito Wangangmada Sirimati Priyadashini Laishamna Hai Mayai Kabapolamna Ekoida Manghalak Pasing Amatoina Tengnaminanaba Miam Puna Honamiduna Masamau Paba Kunai Ama Amasung Asoy Angam Toktaba Nisa Sinadaba Kunai Ama Uhenaba Puna Honaminasi Manghai Miam Maruina Nahasina Maya Kaban Nisa Matam Sangna Sizina Rakpana Manghalak Pagi Matangda Ningtijana Kangbagi Tangai Padabazulei Mahakna Hai
3: ಚರಿಬ ಥೋರಮ್ ಸದೈ ಸ್ತಕೈ ಡಿಸ್ಟ್ರಿಕ್ಟ್ ಪೊಲೀಸ್ ಕಿ ಸೈಟ್ದಗಿ ಸು ಕೈ ಮ್ಯಾಮ್ ಅಮ ಪುನ್ನ ಸದ ಪಾರ್ಟಿಸಿಪೇಟ್ ತೋಬನಿ ಪಂಥೋಬ್ಲಿಬ ಪ್ರೋಗ್ರಾಮ್ ಅಸೆ ಸಿನ ಮರು ಒಯ್ನ ಟು ದ ಯೂತ್ಸ್ ಅಂಡ್ ಆಲ್ ದಿ ಜನರಲ್ ಪಾಪ್ಯುಲೇಷನ್ ಸದೈ ಸಪಿನಿ ಬ ಮೆಸೇಜ್ ದಿ ಡ್ರಗ್ಸ್ ಇನ ಅಕ್ವಿಗಿ ಸಮಾಜ್ ದೈ ಸ್ತ ಪೀರಿಬ ಅಕೈಬ ಮ್ಯಾಮ್ ಅಮ ಡ್ರಗ್ ಕಿ ಮೆನೇಸಿನ ನೋಮ ನೋಮಗಿ ಮರು ಒಯ್ನ ಅಕ್ವಿಗಿ ಯೂತ್ಸ್ ಮ್ಯಾಮ್ ಅಸೆ ಸಿಗಿ ಲಾಂಗ್ ಸದೈ ಸ್ತ ಥೂಬಗ ಲೋಯ್ನನ ನುವಾಯ್ತಬ ಫಿವಮ್ ಅಮ ಮೆನೇಸ್ ಅಮ ಒಯ್ರಿಬಸೆ ಅಕ್ವಿ ಮ್ಯಾಮ್ ಗೋಯ್ನ ಮ ಗ್ಯಾನ್ ತಾಮಿನಬ ದರ್ಕಾರ್ ಓಯ್ ಲೋಯ್ನ ಲೋಯ್ನನ ಸಿಗುಂಬ ಡ್ರಗ್ ಕಿ ಪ್ರಾಬ್ಲಮ್ ಸೆ ಅಮಸೆ ಫೈಟ್ ತೋಬದ
2: Manipuri Sahitya Parishad Imphal Linkha Kibagi Marfudrani Thoi Suba Kumon Thorum Amasung National Awardee Singbu Opagi Thorum Amang Asi Manipur Dramatic Union MDU Holda Pangthokre Thorum Dito Wangangmada MLA Karam Syam Nhai Manipurgi Wangmada Kundariba Manipuri Singna Piklabasu Pikna Tongan Tongan Malam Singda Matiang Pangbangam Liba Asi Sahitya Na Purakpani Mahakna Hai
4: Manipurgi Saknai Raba Shagi Hona Jamanna Kathopaga Loinana Manipuri Kunaigi Ijate Sigi Ijat Porakraba Mayama Adu Saitadi Apun Magi Shakta Mama Sagat Pase Manipuri Kunaigi Wina Choba Daita Lopanga Mani Haibagi Wakalonda Awardee Mayam Si Puning Thogatimba Saita Pari Satpusu Manipuri Saknai Raba Mayam Si
2: Paugi Maraktana Break Ama
5: ꯑꯩꯗꯤ ꯐꯪꯉꯦ
6: ꯑꯩꯁꯨ ꯐꯪꯉꯦ
7: ꯑꯣ ꯑꯩꯁꯨ ꯐꯪꯉꯦ
8: ꯀꯩꯅꯣ ꯑꯩꯗꯤ ꯐꯪꯗ꯭ꯔꯤ
5: ꯐꯪꯗ꯭ꯔꯤꯕ
6: ꯐꯪꯗ꯭ꯔꯤ ꯀꯔꯤꯅ ꯐꯪꯗ꯭ꯔꯤꯕꯣ
8: ꯅꯣꯏꯅ ꯐꯪꯉꯦ ꯍꯥꯏꯗꯣ
5: ꯑꯩꯈꯣꯏꯅ ꯐꯪꯉꯦ ꯍꯥꯏꯗꯤꯅꯦ ꯑꯦꯁ ꯑꯥꯏ ꯑꯥꯔꯒꯤ ꯏꯅꯨꯃꯤꯔꯦꯁꯟ ꯐꯣꯔꯝꯅꯤ
8: ꯑꯣ ꯑꯗꯨ ꯑꯣꯏꯔꯦ ꯏꯅꯨꯃꯤꯔꯦꯁꯟ ꯐꯣꯔꯝꯗꯤ ꯑꯩꯁꯨ ꯐꯪꯉꯦꯅ
5: ꯍꯥꯏ
0: ꯁ꯭ꯄꯦꯁꯦꯜ ꯏꯟꯇꯦꯟꯁꯤꯞ ꯔꯤꯚꯤꯖꯟꯒꯤ ꯏꯅꯨꯃꯤꯔꯦꯁꯟ ꯐꯣꯔꯝ ꯐꯪꯗ꯭ꯔꯕꯗꯤ ꯉꯁꯤꯃꯛ ꯑꯗꯣꯝꯒꯤ ꯕꯤ.ꯑꯦꯜ.ꯑꯣꯒ ꯇꯥꯟꯅꯕꯤꯌꯨ ꯅꯠꯇ꯭ꯔꯒ 1950ꯗ ꯀꯣꯜ ꯇꯧꯕꯤꯌꯨ ꯗꯤꯁꯇ꯭ꯔꯤꯛ ꯍꯦꯜꯊ ꯗꯦꯛꯁꯇꯁꯨ ꯇꯥꯟꯅꯕꯤꯕ ꯌꯥꯒꯅꯤ ꯏ.ꯁꯤ.ꯑꯥꯏ. ꯅꯦꯠ ꯍꯥꯏꯕ ꯃꯣꯕꯥꯏꯜ ꯑꯦꯞ ꯁꯤꯖꯤꯟꯅꯔꯒ ꯐꯣꯔꯝ ꯗꯥꯎꯟꯂꯣꯗ ꯇꯧꯕꯤꯌꯨ ꯅꯠꯇ꯭ꯔꯒ ꯕꯤ.ꯑꯦꯜ.ꯑꯣꯒ ꯋꯥꯔꯤ ꯁꯥꯟꯅꯅꯕ ꯀꯣꯜ ꯕꯨꯛ ꯇꯧꯕꯁꯨ ꯌꯥꯒꯅꯤ
5: ꯕꯤ.ꯑꯦꯜ.ꯑꯣꯗ ꯐꯣꯔꯝ ꯄꯤꯁꯤꯟꯗ꯭ꯔꯕꯗꯤ ꯗ꯭ꯔꯥꯐ ꯚꯣꯇꯔ ꯂꯤꯁꯇ ꯃꯤꯡ ꯌꯥꯎꯔꯛꯂꯣꯏ ꯖꯨꯟꯒꯤ ꯇꯥꯔꯤꯛ 28 ꯐꯥꯎꯕꯒꯤ ꯃꯅꯨꯡꯗ ꯁꯣꯏꯗꯅ ꯐꯣꯔꯝ ꯄꯤꯁꯤꯟꯕꯤꯌꯨ
0: ꯑꯥꯏ ꯑꯦꯝ ꯏꯟ ꯄꯥꯎꯖꯦꯟꯖꯔꯤꯕ ꯆꯤꯐ ꯏꯂꯦꯛꯇꯣꯔꯦꯜ ꯑꯣꯐꯤꯁꯔ ꯃꯅꯤꯄꯨꯔ
2: ꯑꯀꯥꯁꯕꯥꯅꯤ ꯏꯝꯐꯥꯜꯗꯒꯤ ꯄꯥꯎ ꯇꯥꯕꯤꯔꯤ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯍꯥꯏꯔꯤ ꯂꯩꯕꯥꯛꯀꯤꯅ ꯍꯥꯟꯅ ꯍꯥꯏꯕ ꯋꯥꯈꯜꯂꯣꯟ ꯑꯁꯤꯅ ꯚꯥꯔꯠ ꯈꯣꯡꯖꯦꯜ ꯌꯥꯡꯅ ꯆꯥꯎꯈꯠꯂꯛꯂꯤꯕ ꯊꯥꯖꯕ ꯌꯥꯕ ꯃꯥꯂꯦꯝꯒꯤ ꯁꯛꯇꯤ ꯑꯃ ꯑꯣꯏꯍꯟꯅꯕ ꯍꯣꯠꯅꯕꯒꯤ ꯑꯆꯧꯕ ꯏꯊꯤꯜ ꯑꯣꯏꯔꯤ ꯅꯩ ꯗꯤꯜꯂꯤꯗ ꯂꯅꯥꯏ ꯃꯦꯗꯤꯌꯥ ꯍꯥꯎꯁ ꯑꯃꯅ ꯁꯤꯟꯕ ꯃꯤꯐꯝ ꯑꯃꯗ ꯋꯥ ꯉꯥꯡꯕꯗ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏ ꯍꯧꯈꯤꯕ ꯆꯍꯤ ꯇꯔꯥꯗ ꯂꯩꯕꯥꯛ ꯑꯁꯤꯅ ꯃꯥꯏ ꯄꯥꯛꯂꯤꯕꯁꯤꯡ ꯑꯁꯤ ꯊꯥꯖꯕ ꯇꯪꯗꯨ ꯂꯩꯇꯕ ꯑꯃꯁꯨꯡ ꯃꯥꯂꯦꯝꯒꯤ ꯑꯣꯏꯅ ꯈꯟꯕ ꯑꯆꯦꯠꯄ ꯐꯤꯔꯦꯞꯇ ꯌꯨꯝꯐꯝ ꯑꯣꯏꯕꯗꯒꯤꯅꯤ ꯍꯟꯗꯛꯇ ꯃꯍꯥꯛꯅ G7 ꯃꯤꯐꯝ ꯌꯥꯎꯔꯨꯕꯒꯤ ꯃꯇꯥꯡꯗ ꯁꯤꯔꯤ ꯃꯣꯗꯤꯅ ꯍꯥꯏ ꯃꯥꯂꯦꯝꯒꯤ ꯂꯨꯆꯤꯡꯕꯁꯤꯡꯅ ꯚꯥꯔꯠ ꯑꯁꯤ ꯂꯩꯕꯥꯛꯀꯤ ꯁ꯭ꯋꯥꯔꯊꯅ ꯍꯥꯟꯅ ꯍꯥꯏꯕ ꯐꯤꯔꯦꯞꯇ ꯍꯣꯡꯕ ꯂꯩꯕ ꯂꯩꯕꯥꯛ ꯑꯃꯅꯤ ꯍꯥꯏꯅ ꯁꯛ ꯈꯪꯂꯦ ꯃꯍꯥꯛꯀꯤ ꯁꯔꯀꯥꯔꯅ ꯆꯍꯤ 12 ꯁꯛꯇꯤ ꯄꯥꯏꯔꯛꯄꯗ ꯄꯥꯡꯊꯣꯛꯈꯤꯕ ꯊꯕꯛꯁꯤꯡ ꯄꯜꯂꯗꯨꯅ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏ ꯁ꯭ꯋꯥꯁ ꯚꯥꯔꯠ ꯃꯦꯛ ꯏꯟ ꯏꯟꯗꯤꯌꯥ ꯑꯃꯗꯤ ꯈꯥꯗꯤ ꯑꯃꯁꯨꯡ ꯂꯝ ꯂꯝꯒꯤ ꯑꯣꯏꯕ ꯄꯣꯠꯊꯣꯛꯄꯨ ꯄꯨꯛꯅꯤꯡ ꯊꯧꯒꯠꯄꯒꯤ ꯊꯧꯔꯥꯡꯁꯤꯡ ꯑꯁꯤ ꯃꯤꯌꯥꯝꯅ ꯂꯩꯕꯥꯛ ꯁꯦꯝꯒꯠꯄꯒꯤ ꯋꯥꯈꯜꯂꯣꯟꯗ ꯄꯥꯝꯅ ꯂꯧꯅꯕꯗꯒꯤ ꯆꯥꯎꯅ ꯃꯥꯏ ꯄꯥꯛꯂꯦ ꯁꯤꯔꯤ ꯃꯣꯗꯤꯅ ꯍꯥꯏ ꯍꯧꯈꯤꯕ ꯃꯇꯝ ꯈꯔ ꯑꯁꯤꯗ ꯃꯤ ꯀꯣꯇꯤ 45 ꯔꯣꯝ ꯂꯥꯏꯔꯕ ꯀꯣꯛꯇꯨꯅ ꯑꯅꯧꯕ ꯃꯤꯗꯜ ꯀ꯭ꯂꯥꯁꯀꯤ ꯑꯆꯧꯕ ꯀꯥꯡꯂꯨꯞ ꯑꯃ ꯊꯣꯔꯛꯂꯦ ꯑꯃꯁꯨꯡ ꯁꯦꯜ ꯊꯨꯝꯒꯤ ꯐꯤꯕꯝ ꯐꯒꯠꯍꯟꯕꯒꯤ ꯊꯕꯛ ꯍꯦꯟꯒꯠꯍꯜꯂꯦ ꯔꯥꯁꯇ꯭ꯔꯄꯇꯤ ꯗ꯭ꯔꯣꯄꯗꯤ ꯃꯨꯔꯃꯨꯅ ꯉꯁꯤ ꯔꯥꯁꯇ꯭ꯔꯄꯇꯤ ꯚꯕꯟꯗ ꯄꯥꯡꯊꯣꯛꯄ ꯑꯅꯤꯔꯛ ꯁꯨꯕ ꯁꯤꯚꯤꯜ ꯏꯟꯚꯦꯁꯇꯤꯆꯔ ꯊꯧꯔꯝꯗ ꯄꯗꯃ ꯑꯦꯋꯥꯔꯗꯁꯤꯡ ꯌꯦꯟꯊꯣꯛꯈ꯭ꯔꯦ ꯑꯅꯤꯔꯛ ꯁꯨꯕ ꯇꯥꯡꯀꯛꯀꯤ ꯄꯗꯃ ꯑꯦꯋꯥꯔꯗ ꯌꯦꯟꯊꯣꯛꯂꯤꯕ ꯑꯁꯤꯗ ꯄꯗꯃ ꯕꯤꯚꯨꯁꯟ ꯑꯅꯤ ꯄꯗꯃ ꯚꯨꯁꯟ ꯇꯔꯦꯠ ꯑꯃꯁꯨꯡ ꯄꯗꯃꯁ꯭ꯔꯤ 56 ꯌꯥꯎꯔꯤ ꯄꯗꯃ ꯑꯦꯋꯥꯔꯗ ꯐꯪꯒꯗꯕꯁꯤꯡꯒꯤ ꯃꯅꯨꯡꯗ ꯁꯛꯅꯥꯏꯔꯕ ꯇꯦꯅꯤꯁ ꯁꯥꯟꯅꯔꯣꯏ ꯕꯤꯖꯌ ꯑꯃ꯭ꯔꯤꯠꯔꯥꯖ ꯑꯦꯛꯇꯔ ꯃꯟꯃꯨꯔꯇꯤ ꯁꯩꯁꯛꯄꯤ ꯑꯜꯀꯥ ꯌꯥꯒꯅꯤꯛ ꯀ꯭ꯔꯤꯀꯦꯠ ꯁꯥꯟꯅꯔꯣꯏ ꯔꯣꯍꯤꯠ ꯁꯔꯃ ꯌꯥꯎꯔꯤ ꯍꯧꯖꯤꯛ ꯁꯥꯟꯅꯕꯒꯤ ꯄꯥꯎ ꯅꯥꯎꯔꯦꯝ ꯚꯤꯛꯇꯔꯗꯒꯤ
9: ꯐꯤꯐꯥ ꯋꯥꯔꯜ ꯀꯞ 2026ꯀꯤ ꯉꯁꯤ ꯅꯨꯃꯤꯗꯥꯡ ꯄꯨꯡ 10:30 ꯇꯥꯕ ꯃꯇꯝꯗ ꯄꯣꯔꯇꯨꯒꯜꯒ ꯎꯁꯕꯦꯀꯤꯁꯇꯥꯟꯒ ꯁꯥꯟꯅꯒꯅꯤ ꯉꯁꯤ ꯑꯍꯤꯡ ꯅꯣꯡꯌꯥꯏ ꯃꯇꯨꯡ ꯄꯨꯡ 1:30ꯗꯅ ꯏꯪꯂꯦꯟꯒ ꯘꯅꯥꯒ ꯁꯥꯟꯅꯒꯅꯤ ꯍꯌꯦꯡ ꯑꯌꯨꯛ ꯄꯨꯡ 4:30ꯗ ꯄꯅꯃꯥꯒ ꯀ꯭ꯔꯣꯑꯦꯁꯤꯌꯥꯒ ꯑꯗꯨꯒ ꯑꯌꯨꯛ ꯄꯨꯡ 7:30ꯗꯅ ꯀꯣꯂꯝꯕꯤꯌꯥꯒ ꯗꯦꯃꯣꯀ꯭ꯔꯦꯇꯤꯛ ꯔꯤꯄꯕ꯭ꯂꯤꯛ ꯑꯣꯐ ꯀꯣꯡꯒꯣꯒ ꯁꯥꯟꯅꯒꯅꯤ ꯁꯥꯏ NERC ꯇꯥꯛꯌꯦꯜ ꯄꯥꯠꯅ ꯁꯤꯟꯗꯨꯅ ꯏꯟꯇꯔꯅꯦꯁꯅꯦꯜ ꯑꯣꯂꯦꯝꯄꯤꯛ ꯗꯦꯒꯤ ꯊꯧꯔꯝ ꯉꯁꯤ ꯄꯥꯡꯊꯣꯛꯈ꯭ꯔꯦ ꯊꯧꯔꯝ ꯑꯗꯨꯒꯤ ꯁꯔꯨꯛ ꯑꯃ ꯑꯣꯏꯅ ꯁꯥꯏ ꯁꯦꯟꯇꯔꯒꯤ ꯑꯀꯣꯏꯕꯗ ꯎ ꯆꯥꯔꯥ ꯀꯌꯥꯃꯔꯨꯝ ꯊꯥꯈꯤ ꯄꯣꯜꯁ꯭ꯇꯥꯔ ꯗꯦꯚꯂꯞꯃꯦꯟ ꯌꯨꯅꯤꯌꯟ ꯂꯝꯖꯥꯎ ꯃꯈꯥ ꯂꯩꯀꯥꯏꯅ ꯁꯤꯟꯗꯨꯅ ꯄꯥꯡꯊꯣꯛꯂꯤꯕ ꯑꯍꯥꯟꯕ PSDU ꯇ꯭ꯔꯣꯐꯤ ꯐꯨꯠꯕꯣꯜ ꯇꯣꯔꯅꯥꯃꯦꯟꯠ 2026ꯀꯤ ꯉꯁꯤ ꯁꯥꯟꯅꯈꯤꯕ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁꯇ ꯔꯤꯌꯣ ꯃꯥꯔꯠ ꯂꯥꯡꯃꯩꯗꯣꯡꯅ ꯀꯛꯆꯤꯡ ꯀꯂꯥꯏ ꯀꯛꯆꯤꯡꯕꯨ ꯄꯥꯟꯖꯜ ꯑꯃ ꯁꯤꯅꯣꯗ ꯊꯣꯏꯈ꯭ꯔꯦ ꯃꯅꯤꯄꯨꯔꯒꯤ ꯁꯛꯅꯥꯏꯔꯕ ꯕꯦꯗꯃꯤꯟꯇꯟ ꯁꯥꯟꯅꯔꯣꯏ ꯃꯩꯔꯥꯕ ꯂꯨꯋꯥꯡꯅ ꯌꯨꯠ ꯑꯦꯐꯤꯌꯔꯁ ꯑꯃꯁꯨꯡ ꯁ꯭ꯄꯣꯔꯠꯁ ꯃꯟꯇ꯭ꯔꯤ ꯒꯣꯕꯤꯟꯗꯥꯁ ꯀꯣꯟꯊꯧꯖꯝꯒ ꯉꯁꯤ ꯎꯅꯈ꯭ꯔꯦ ꯐꯤꯂꯤꯄꯤꯟꯁ ꯇꯥꯏꯋꯥꯟ ꯑꯃꯁꯨꯡ ꯗꯦꯟꯃꯥꯔꯛꯇ ꯄꯥꯡꯊꯣꯛꯀꯗꯧꯔꯤꯕ ꯏꯟꯇꯔꯅꯦꯁꯅꯦꯜ ꯇꯣꯔꯅꯥꯃꯦꯟꯠꯁꯤꯡꯗ ꯃꯩꯔꯥꯕ ꯂꯨꯋꯥꯡꯅ ꯚꯥꯔꯠꯀꯤ ꯃꯍꯨꯠ ꯁꯤꯟꯗꯨꯅ ꯁꯔꯨꯛ ꯌꯥꯒꯗꯧꯔꯤꯕ ꯑꯁꯤꯗ ꯆꯥꯎꯊꯣꯛꯆꯕ ꯄꯣꯛꯏ ꯍꯥꯏꯅ ꯃꯟꯇ꯭ꯔꯤꯅ ꯐꯣꯡꯗꯣꯛꯈꯤ ꯃꯅꯤꯄꯨꯔ ꯀ꯭ꯔꯤꯀꯦꯠ ꯑꯦꯁꯣꯁꯤꯌꯦꯁꯟꯅ ꯁꯤꯟꯗꯨꯅ ꯄꯥꯡꯊꯣꯛꯀꯗꯕ ꯑꯍꯥꯟꯕ MNCA ꯋꯤꯃꯦꯟꯁ ꯑꯟꯗꯔ 19 T20 ꯇ꯭ꯔꯣꯐꯤꯒꯤ ꯃꯦꯠꯁꯁꯤꯡ ꯂꯥꯛꯂꯤꯕ ꯏꯔꯥꯏ ꯅꯨꯃꯤꯠꯇꯒꯤ ꯈꯨꯗꯩꯕꯟ ꯂꯝꯄꯥꯛ ꯇꯥꯎꯊꯣꯡꯗ ꯄꯥꯡꯊꯣꯛꯂꯒꯅꯤ ꯍꯥꯏꯔꯤ ꯏꯪꯂꯦꯟ ꯑꯃꯁꯨꯡ ꯋꯦꯜꯁ ꯀ꯭ꯔꯤꯀꯦꯠ ꯕꯣꯔꯗꯅ ꯌꯨꯝꯕꯨ ꯑꯣꯏꯗꯨꯅ ꯍꯧꯖꯤꯛ ꯆꯠꯊꯔꯤꯕ ICC ꯋꯤꯃꯦꯟꯁ T20 ꯀ꯭ꯔꯤꯀꯦꯠ ꯋꯥꯔꯜ ꯀꯞꯀꯤ ꯉꯁꯤ ꯁꯥꯟꯅꯈꯤꯕ ꯃꯦꯠꯁ ꯑꯃꯗ ꯅ꯭ꯌꯨꯖꯤꯂꯦꯟꯅ ꯁ꯭ꯀꯣꯠꯂꯦꯟꯕꯨ ꯋꯤꯀꯦꯠ 6 ꯊꯣꯏꯈꯤ ꯍꯧꯖꯤꯛ ꯁ꯭ꯔꯤꯂꯪꯀꯥꯒ ꯑꯥꯌꯔꯂꯦꯟꯒ ꯁꯥꯟꯅꯔꯤ ꯉꯁꯤ ꯅꯨꯃꯤꯗꯥꯡ ꯄꯨꯡ 11:30ꯗꯅ ꯑꯣꯁꯇ꯭ꯔꯦꯂꯤꯌꯥꯒ ꯄꯥꯀꯤꯁꯇꯥꯟꯒ ꯁꯥꯟꯅꯒꯅꯤ ꯔꯥꯖꯦꯁ
2: ꯊꯥꯒꯠꯆꯔꯤ ꯚꯤꯛꯇꯔ ꯑꯔꯣꯏꯕꯗ ꯃꯔꯨꯑꯣꯏꯕ ꯄꯥꯎ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯍꯥꯏꯔꯤ ꯃꯅꯤꯄꯨꯔꯅ ꯍꯩꯊꯣꯏ ꯁꯤꯡꯊꯣꯏꯔꯕ ꯁꯥꯟꯅꯔꯣꯏ ꯀꯌꯥꯃꯔꯨꯝ ꯄꯨꯊꯣꯛꯄ ꯉꯝꯂꯤꯕꯁꯤꯒꯤ ꯌꯦꯡꯂꯒ ꯁ꯭ꯄꯣꯔꯠꯁ ꯌꯨꯅꯤꯚꯔꯁꯤꯇꯤ ꯔꯥꯏꯖ ꯑꯁꯤꯗ ꯄꯤꯔꯛꯄꯅꯤ ꯑꯍꯥꯟꯕ ꯕꯤꯁꯅꯨꯄꯨꯔ ꯗꯤꯁꯇ꯭ꯔꯤꯛ ꯑꯣꯂꯦꯝꯄꯤꯛ ꯒꯦꯝꯁ 2026 ꯀꯤꯁꯦꯝ ꯁꯥꯔꯤꯕꯁꯤꯡ ꯔꯥꯏꯖꯒꯤ ꯌꯨꯠ ꯑꯦꯐꯤꯌꯔꯁ ꯑꯃꯁꯨꯡ ꯁ꯭ꯄꯣꯔꯠꯁ ꯃꯟꯇ꯭ꯔꯤ ꯒꯣꯕꯤꯟꯗꯥꯁ ꯀꯣꯟꯊꯧꯖꯝꯅ ꯌꯦꯡꯁꯤꯟꯈ꯭ꯔꯦ ꯀꯦꯟꯗ꯭ꯔꯒꯤ ꯍꯥꯟꯅꯒꯤ ꯃꯟꯇ꯭ꯔꯤ ꯗꯥꯛꯇꯔ ꯑꯥꯔ.ꯀꯦ. ꯔꯟꯖꯟꯅ ꯍꯥꯏꯔꯤ ꯃꯅꯤꯄꯨꯔꯒꯤ ꯁꯤꯚꯤꯂꯥꯏꯖꯦꯁꯟ ꯂꯂꯣꯟ ꯏꯇꯤꯛꯀꯤ ꯂꯝꯕꯤ ꯑꯃꯁꯨꯡ ꯁꯪꯁꯀ꯭ꯔꯤꯇꯤ ꯌꯦꯡꯂꯒ ꯚꯥꯔꯠꯀꯤ ꯑꯦꯛ ꯏꯁ ꯄꯣꯂꯤꯁꯤꯒꯤ ꯃꯔꯨꯑꯣꯏꯕ ꯃꯐꯝ ꯑꯃ ꯑꯣꯏꯔꯛꯂꯤ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏ ꯂꯩꯕꯥꯛꯀꯤꯅ ꯍꯥꯟꯅ ꯍꯥꯏꯕ ꯋꯥꯈꯜꯂꯣꯟ ꯑꯁꯤꯅ ꯚꯥꯔꯠ ꯈꯣꯡꯖꯦꯜ ꯌꯥꯡꯅ ꯆꯥꯎꯈꯠꯂꯛꯂꯤꯕ ꯊꯥꯖꯕ ꯌꯥꯕ ꯃꯥꯂꯦꯝꯒꯤ ꯁꯛꯇꯤ ꯑꯃ ꯑꯣꯏꯅꯕ ꯍꯣꯠꯅꯕꯒꯤ ꯑꯆꯧꯕ ꯏꯊꯤꯜ ꯑꯣꯏꯔꯤ ꯑꯃꯁꯨꯡ ꯔꯥꯁꯇ꯭ꯔꯄꯇꯤ ꯗ꯭ꯔꯣ
6: ꯑꯗꯣꯝꯅ ꯊꯧꯔꯝ ꯇꯥꯕꯤꯔꯤꯕ ꯑꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯪꯂꯥ ꯆꯦꯅꯦꯜꯅꯤ ꯍꯧꯖꯤꯛ ꯇꯥꯕꯤꯔꯤꯁꯤ ꯊꯥ